0: ಕೊಡ್ಸಿದ್ದೆ ನಾನು ಕೊಡ್ಸಿದ್ದೆ ಒಮ್ಮಾಯ್ನ ಸಿಯುದಿಯಾರು ನಾನು ಕೊಡ್ಸಿದ್ದೆ ವರೆವಾಯ್ನ ಸಿಯುದಿಯಾರು ಕೊನೆಗೂ ಮತ್ತೆಕ್ಕಿರುಕಾಯ
1: 指揮官お許しください。これも仕方はないことです。この二人を連れて行けば進軍の速さだけでなく、亡くなられた二人は帝国の勇士でした。これからも我々を見守ってくるでしょう。